0: ಇತ್ತಂಗಿನೇ ಜಮ್ನಿ ಹೈನ ತಿನ್ನ
1: ಜಮ್ನ ತುಪ್ಪ ಅನ್ನತಾನೆ ಹೊರೆ ಯಾವ ಬೇಕು ಕೇತಾರು
2: ಆಮೇಲೆ ತ ಮನ್ಸಿನೇ ಸುಲ್ಲ ತೆಗೆಕೋ ಕಿರುವರು ನಾಲ್ಕು ಬಸವ ಕಸ ಜಿಟಾ.